0: நைனோ உரங்களின் மகிமை ஒவ்வொரு விவசாயியும் செழுமை.
1: ನಾಲ್ಕು ಬೆಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಬೆಟ್ಟದ ಗಮಲು ಬಡುಗುಮಳೆ ಪಾಡಗಳು. 6:41 ಇಜುಮಣಿಗಟ್ಟ ಬಡುಗುಮಳೆ ಪಾಡಗಳು ಬಂದರ ಅದನ್ನ ನಿಂಗ ಗಮನ ಮಾಡಿ ಕೇತು ನೋಡಿವಿ. ಇಂದಿನ ಜನದಾಗ ನಿಂಗೆ ಕೇಪ ಈ ಫಸ್ಟ್ ಕದ ಏನಂದ್ಲೆ

ಬಿರಿದ ಉಲ್ಲಣೆ ದುಂಬೆಯ ಹೂವೇನಿ ನಿಲ್ಲುನೆ ಕಣ್ಣೆರಡು ಮೀನುನೆ ನಿನ್ನ ಹೆಸರು ಈಗಿನ ತಪ್ಪೆಂದು ಇಲ್ಲೆಯೇ ಇಲ್ಲ ಇಲ್ಲ ನೀ ಬರದ ಹೆಸರುನ ನಿನ್ನ ತೇಡಿನ ಓಡಿ ಬಂದನೆ ಊರ ಅರದ ವಿಷಯನ ನಾ ಈಗ ನಿನ್ನ ಸಾರೆ ಈಗಿನೇ